ಮಯಿ ಉಲಕಿ ತಹುನೆ ಕೇಶ ಹಸಿ ಪ್ರೇಡಿಯಾಮಾ ಸುಂದರಿ ತಿಮ್ರಾ ಸಹಜ ಕಸಲೆ ಧಾಕ ಧಮಕಿ ಸಹಂಛನ್ ಝರ್ದಾ ತಿಮ್ರಾ ನಯನ ಕಚಕಾ ಅಶ್ರುಧಾರಾ ಬಹಂಛನ್ ಪಾರಿ ತಿಮ್ರೋ ಝಲಮಲ ದಿವಾ ಬಸ್ತಛನ್ ಕೋನಿಸಾಮಾ ಪಾರಿ ತಿಮ್ರೋ ಝಲಮಲ ದಿವಾ ಬಸ್ತಛನ್ ಕೋನಿಸಾಮಾ ಬಾ ಆಮಾ ಕೋ ಮನಸರಿ